0: ಬಾಸ್ಟನ್ ವಿಶ್ವವಿದ್ಯಾಲಯ ದೇಶಪಾಲನ ಸನ್ನಿವೇದನ ಉಪಾಯ ಮಾರ್ಗಿಕ ಏಕ್ವಿನ ಈ ಶಿಷ್ಯಕ್ಕಿನ ಅಭಿಜಿತ್ ಡೀಪ್ ಕೆ ಇದು ಮೇಗೊಳ್ಳು ತಮಾಯ್ ದ್ಯಾಂಗ್ ಮೇ ವಿಧಿಯಟ ಮೇ ಆಂಡು ಹೊಲ್ಲನ್ನ ಪಟಂಗರಗಿರ್ತೀನಿ ಮೇ ಜಾತಿಯ ಮೇವ ತಿಬುನ ದಕುಣು ಆಸಿಯಾ ಪುರಾಮ ಮೇತ ಕಾಲಿ ವರ್ಮತಕ ಲಂಕಾ ವಿಪತಿ ಅರಗಲಿ ಈಟ ಪಾಸ್ ನೇಪಾಲಿ ಬಾಂಗ್ಲಾದೇಶ ಪಾಕಿಸ್ತಾನಿ ವಗೆ ರಟವಲ್ಲ ವಿಟಿನ್ ಬಿಟ ಮೇ ಮೇ ಜಾತಿ ಆಂಡು ವಿರೋಧಿ ಕೆರಲಿ ಜನತಾ ನಗಿ ಸಿಟಿ ಕೊಮನೌತ್ ಮೇ ಕೆರಪೊತ್ತ ಸಂವಿಧಾನ ಏನಪ್ಪ ಮದಕ್ಕೆರಿ ಇದಿಂಗ್ ಎಗೊಳ್ಳು ಯಂಕಿಸಿ ಏಕಗತಾವೇಗಟವಿಲ್ಲ ಎಗೊಳಂಗಿ ವಿರೋಧತಾವೇನು ಉದ್ಘೋಷಣೆ ನೆಮತ್ವ ಅರ ಅದ್ಯ ಅಪನ ಅಮಾತ್ಯವರೆಯ ಇವತ್ತು ಇಮತ್ತೆ
1: ಲಂಕಾವೆ ಸಮನಲೆಯ ಕಿಲ ಪಟಂಗನಿ ಇದು ದನ್ನಿದ್ನೆ
0: ಸಮನಲೆಯ ಮಲಹಾಲಮಯ ಹರಿ ಹತೈ ವಿನಾಡಿ ವಿಸಿ ಅಟಾಯ್ ವೆಲಾವ್ ಸಿಂಧೂರಿಗೆ ಇಲ್ಲ ಅಪಿ ಜಾತಿಗಳು ತರ ಮಾಡಲೇಟೆ.

0: ಲುಕಯ್ಯ ಮಾರೆ ವಿಡನೆ ಊಣಿ ದೊಕ್ಕಿಗೆ ವಾಣಿ ಮಾಡಿ ಮೆಮರಿ ಲೋಸ್ ಕೀಳ
1: ಮೆಮರಿ ಲೋಸ್ ಕೌದು ಡಾಕ್ಟರ್ ಯಾರು ಸುನ್ನದು
0: ಮಮ್ಮೆ ಕಿರಿಕೆ ಪುಣ್ಯ ಅಯ್ಯ ಸೀನಿ ಹಿಡನೆ ಮುಕು ತಾತ ಪೈ ಹಿಡಕರನೆ ಅಯ್ಯ ಮಾಟ
1: ಸುಪ್ರಿ ಡಾಕ್ಟರ್ನೆ ಡಾಕ್ಟರ್ ಹರಿಗೆ ತಮ್ಮ ಕೀಳದಿಯನು ಅಲ್ಲಿ
2: ಓಣಮ
3: ಸಂವೇದನಾವಾಗಟ ಪ್ರಬಲಮ ವಿದ್ಯಾನುಕೂಲ ವಿಸದಮ ಓತುಶೀಲ್ ಆಕ್ಟಿವ್ ಪ್ಲಸ್
4: ಶ್ರೀಲಂಕಾವ ತುಳ ದಿನಕಟ ಸಿದುವನ ರಿಯಾನುತುರು ಸಂಖ್ಯಾವ ತಲ ವಶೇನ್ ಎಕಸಿಯ ಪನಹಕ್ ಮೇ ಅನುತುರು ಹೇತುವೆನ್ ದಿನಕಟ ಸಿದುವನ ಮರ್ಮ ಸಂಖ್ಯಾವ ತಲ ವಶೇನ್ ಪಹಕ್ ಹಯತ್ ಅತರವೇ ರಾಜ್ಯ ಮೇವಿನುವೆನ್ ವಸರಕಟ ವ್ಯಯಕರಣ ಮೊದಲ ರುಪಿಯಾಲ್ ಬಿಲಿಯನ ಪನ್ಸಿಯಕ್ ಎಯ ದಲ ದೇಶೀಯ ನಿಷ್ಪಾದನೆನ್ ಸಿಯಟ ತುನಕ್ ರುಪಿಯಾಲ್ ಬಿಲಿಯನ ಪನ್ಸಿಯಕ್ ವ್ಯಯ ಕಲಾತ್ ನತಿವು ಜೀವಿತ ವಲಟ ನವತ ಪನದಿಯ ನೊಹೆಕ ಪ್ರವೇಶಮೆನ್ ರಿಯ ಪದವನ್
5: ಲಂಕಾವಿತಿನ್ ಅಡುಮ ವಿಯದಂ ಸಹಿತ ಟಿವಿಎಸ್ ಎಕ್ಸೆಲ್ 100 ಮೋಟರ್ ಸೈಕಲ್ ಒಬ್ಬ ವೆನುವಿನ್ ಮೈ

0: ನೆನಪು. ಆದರೆ ಬೆದಾಗನ್ನ ಓನೆಮನ ಸತೆಯ ದಿನಗಳ ದವಲ್ ಎಕೆದ ಹತರ ಬೆದಗ.
1: Overtime leads with Jam Jam.

0: ಇದೆ, ಆದರೆ ಬೆದಾಗನ್ನ ಓನೆಮ ಸತೆಯ ದಿನ ದವಲ್ ಎಕೆ ಹತರ ಬೆದಗ.
1: Overtime meets with Jami.

0: ದೋರ ಗಂಗೆ ತಲು ನಹಿನಿಲ್ಲ
1: ಸಮ ಅನುಗ್ರಹಾಯ
2: ಲೊತರೈಯೇ ಪೆರಳೀಕರಣ NLB ಮೆಗಾ ಪವರ್ ತೆವಂತ ಮೆಗಾ ಸುಪಿರಿ ಟ್ಯಾಗ್ ಅಮತರವ ರುಪಿಯಾಲ್ ಕೋಟಿಯಕ ಪವರ್ ಸುಪಿರಿ ಟ್ಯಾಗ್ ಸಹ ಗ್ರ್ಯಾಂಡ್ ಸುಪಿರಿ ಟ್ಯಾಗ್ ಸುಪಿರಿ ಮೋಟರ್ ತ್ಯಾಗ್ NLB ಮೆಗಾ ಪವರ್ ಒಬ್ಬ ಅದಮ್ಮ ಮಿಲದೀ ಕಾನು
3: ಲುಕ್ಕಯ್ಯ ಮಾರೆ ವೇಡನೆ ಊಣೆ ದೊಕ್ಕಿಗೆ ವಾಣೆ ಮಾಡಿ ಮೆಮರಿ ಲೋಸ್ ಕೀಳ
4: ಮೆಮರಿ ಲೋಸ್
3: ಕಾಲ್ ದ ಡಾಕ್ಟರ್ ಯಾರು ಸುನ್ನದು ಮಮ್ಮ ಕಿರಿಕೆ ಬುಣ್ಣೆ ಅಯ್ಯ ಸೀನಿ ಹೇಳಿನೇ ಮುಕು ತಪ್ಪಿ ಬಿಡಕರನೆ ಅಯ್ಯ ಮಾಟ ಸುಪ್ರಿ ಡಾಕ್ಟರ್ನೇ ಡಾಕ್ಟರ್ ಹರಿಗೆ ತಮ್ಮ ಕೀಲದಿಯಲ್ಲ
5: ಚಮಿತ್ ಅಂಡ್ ಚಾರು.

ಯಾವ ಮಠದ ಮಾರ ಸಿಂಧು ಮ್ಯೂಸಿಕ್ ಕಡೆ ಮೇ ಸಿಂಧು ಮ್ಯೂಸಿಕ್ ಹೊಂದಾಯ್ಗೆಲ್ಲ ಅಹನಕ ಕನಟ ದನೆ ನಹನ್ನು ತಾಯಿನೇ ದೇಖಾಯಿ ವಿಸಾಯಿ ದೇಖಾಯಿ ವಿಸ ದೇಖಾಯಿ.

0: ಲಾಖಾಂಡ ರೇಡಿಯೋ ITN ಗುಣಾತ್ಮಕ ಸಹ ನಿಷ್ಪಾದನೆಯಕ್ಕೆ ಸದಾ ನವೀನ ತಾಕ್ಷಣೀನ್ ಬಲಗೆನ್ವುನು ಡೋಮಾ ಕಲುವೆಟ ಇವತ್ ಕಿರಿಮೆ ಯಂತ್ರಯಾಕ್ ಒಬತ್ ಅದಮೇನ ಉಂಕರಣ್ಣ ಸುಲಹ ಮಧ್ಯ ಪರಿಮಾಣ ಸಹ ನಿಷ್ಪಾದಕೀನ್ ಸದಾ ಸ್ವಯಂಕ್ರಿಯ ವಿಕಟಿಮೆ ಯಂತ್ರಯಾಕ್ ಹಂದುನ್ ಮಾದಿಮೆ ಪುರೋಗಾಮಿ ಅವರ ಮಾರ್ಕ್ಸ್ ಪೆನ್ ಸಮೂಹ ವ್ಯಾಪಾರೇಟ ಅನುಬಾಧಿತ ಮಾರ್ಕ್ಸ್ ಪೆನ್ ಹೋಲ್ಡಿಂಗ್ಸ್ ಪೂರ್ತಿಲಿಕ ಸಮಾಗಮ ವಿತೀನ್ ಅದಮ ಅಮತಾನ್ನ ಬಿಂದು ಏಕೈಕೈ ಹತಾಯ್ ಹೈಸೆ ಹತ್ತನಮೆಯ ಪಾಂಕ್ಸೆ ಹತ್ತನಮೆಯ
1: ನೊತರಯ್ಯೇ ಪೆರಳೀಕರಣ NLB ಮೆಗಾ ಪವರ್ ತೆವಂತ ಮೆಗಾ ಸುಪಿರಿ ಟ್ಯಾಗ್ ಅಮತರವ ರುಪಿಯಾಲ್ ಕೋಟಿಯಕ ಪವರ್ ಸುಪಿರಿ ಟ್ಯಾಗ್ ಸಹ ಗ್ರ್ಯಾಂಡ್ ಸುಪಿರಿ ಟ್ಯಾಗ್ ಸುಪಿರಿ ಮೋಟರ್ ಅತ್ಯ ದಿನನ ಲೋಕುಮ ಸುಪಿರಿ ಟ್ಯಾಗ್ ಇದನ್ನ ಕಮ ನೊತರಯ್ಯ NLB ಮೆಗಾ ಪವರ್ ಒಬ ಅದಮ ಮಿಲದಿ ಕಂ
2: ಕಾಟಕ್ ಕಲಿನ್ ಪತ್ತರ ವಿಸ್ತರ ಸಮಗ ಅಲುತುಮ ತುರ ತುರ ದನಗನ್ನ ಉನು ಸುಮ್ಮನ ದೇಶ ಪಾಲನೆಯ ವಿದಿಸ್ ಕ್ರೀಡಾ ತುರ ತುರ ಸವಿಸ್ತರವ
0: ಲಖನ ಮೋಡಿ ನ್ಯೂಸ್ ಅಲ್ ಸಮ ಅನುಗ್ರಹಾಯ
3: ರಾಜ್ಯ ಬ್ಯಾಂಕುಗ ಸುರಕ್ಷಿತ ಭಾವಿಯ ಇಹಲಮ ರಕವರ್ಣೆ ಸಮಗಿನ್ ಸ್ಥಾವರ ತೆಂಪದು ಸಂದಹ ಇಹಲಮ ಪೊಲಿಯ RDB ಬ್ಯಾಂಕುಯೆನ್.

0: ಐಬನ್ ಸುಭ ಸಂಧ್ಯ ವಕ್ಲಕಣ ಹಂಗಿನ ವೆಲಾಮದ ಕಿರಣ ನಂಗೆ ವೆಲಾಬರಾತ್ರಿ ಹಾತಾಯ್
1: ಮಾನವೀಯ ಪ್ರೇಮಿ ಸೌಂದರ್ಯಾತ್ಮಕ ಸಂತತಿಯ ತಹಾರ ಸಬ್ಬ